0: धर्म राजा अर्जुन भीमा अरे मरा डियर तुमसे नागते भाई सुस्वा से मानता मत सोप ना मंगे मरा दिशांता तेन का जरा धड़ में गिरे मरा टू इगेन निद्रा की कट रहा
1: हाँ दादा हाँ लीन तस्के की कट मजे के
0: हाँ इगेन की कट निद्रा नेट नागते गोप जोप वासेर मानता बारह वर्ष नाल नेट गंगते येर तुमसे भाई हल्को परा ना था हाँ दुस्सा ना
2: हाँ दादा
0: हाँ माँ का कुड़ुक तची मानता की अब समझेर के तोसी है ना
2: हो चिंतन
1: हाँ दुर्योधन दादा
0: हाँ धर्म राजा
1: ನಿಮಗೆ ಕೇಳಿಸುತ್ತೆ ನಮ್ಮ ತಾಪಾಡ್ತ ಪೆಸಿ ಆನೆ ಮಾತಂ ಬತ್ತಾಯ್ ತರ್ಮಗೆ
0: ಹಾ ಧರ್ಮರಾಜ ನಿಮ್ ಮಾತಲ್ ಗೋಷ್ಠಿ ಬಾರಿ ಮಾಡ್ಕಂತಿ ಹಾ ನಿಮಿಡ್ ತತ್ತಕ್ಕೆ ನೊಮಡ್ತಾ ತಪೆ ನೊಮಡ್ ತತ್ತಕ್ಕೆ ಮಿರಡ್ತಾ ತಪೆ ಮಾಗನೆ ಎಲ್ಲಿ ಮಂತ ಸಮ್ದಿರೆ ತೋಸಿ ತಿನ್ ಕಾಟ್
1: ಹಾ ತಿನ್ ಕಾಡ್ ಮೈ ದಾದ
0: ಹಾ ತೋಸಿ ಸೇಮ್ ರಾಮಂಜೆ
2: ಹೋ ಸಿಂತನ್
3: ಹಾ ಧರ್ಮರಾಜ ದಾದಾ
1: ಹಾ
3: ನಾಕು ತಿತ್ತ ಪ್ಯಾಜಿಲಿ
0: ಹಾ ದುಸ್ಸಾನ ಅರೆ ಭೀಮಲ್ ಪೆಟ್ಟಿ ನಿಂಚಲೆ ಇಂತೋರ ಕುಡಿಯ ಮೈಸಿ ಮಾತಕ್ಕೆ ಒಂದು ಭೀಮನ್ ಓಸಿ
2: ಸೇಯೋ ನೀದೆ ಕಿಲ್ಕೆ ಜೀತನ್ ಓನ್ಕೆ
0: ಹಾ ಧರ್ಮರಾಜ ಹಿಂಗೆ ನೇಟ್ಕೋ ಇದಕ್ಕೆ ನನ್ ತಿತ್ತಂತೆ ನಾವ್ ಅಂಕಾಡ್ ಕೋಪ್ ಕಪ್ನೆ ಉಚ್ಚರ್ ಮಂತ ಹಿಂಗೆ ಇದು ಮರಬೋಡ್ ನೇಟ್ಕೋ ಹೀಗೆ ನಿದ್ರೆ ಕೀ ಕಡ್ರ
1: ಕೀ ಕಡ್ ಕೀ ಕಡ್ ಕೀ ಕಡ್
3: ಹಾ ದುರ್ಯೋಧನ ದುಸಿಸನ ತೇದಾಡ್ರ ಬೇಟ
0: ಕರಲೈತದ ಹಾ ಸಕುನೆ ಮಾಮ ಅಲ್ಲೇ ಜರ ಸಿ ಡಗುರ್ ಬಂಡ ಸೂಡನ
3: ಕಬಿಲ್ ಹಾ ಧರ್ಮರಾಜ ಅರ್ಜುನ ತೆದಾಡ್ರ ಬೇಟ ಬಾಬಾ ಭತ್ತ ವೇಲೆ ಪೋಡ್ದವಾತ
0: ಹಾ ಸಕುನಿ ಮಾಮ ಕರೆಕ್ಟ್ ಭತ್ತ ವೇಲೆ ಪೋಡ್ದವಾತ ಹಾ ಸಕುನಿ ಮಾಮ
3: ಹೌ
0: ಬಾರಾಯ್ ವರ್ಷನಲ್ ನೇಡು ಗಂಗತ ಏರ್ತುಂಗ್ಸಿ ನಾಗ್ತೆ ಏ ಗಂಗತಲ್ ಪೆಸ್ತ ಬರ್ಬರ್ ಕಳ್ಕಿ ಗಪ್ ಗಪ್ ಉದ್ ಮಾಡ ಆ ನಾಸಿರಿನ್ಕೆ ಹೆಚ್ಚು ವೇಲೆ ಪೋಡ್ದವಾತ ತೆ ನರಂ ಸೇರನ್ ಮಾತಾಡ್
1: ಹಾ ದುರಿತನ್ ದಾದಾ
0: ಹಾ ಧರ್ಮರಾಜ
1: ಬಾಯಿ ಸೋಪತ್ ಮಾಡಿ ಏರ್ತುಂಗ್ ತಟು ಬಾಯಿ ಸೋಪತ್ ನಿದ್ರೆ ಕೀತಡ್ ಬತ್ತಿ ನಾವ ಕಳ್ಕನಗಿಂಕೆ ಭೀಮಲ್ ದಿಸರ್ ಸೆಲರ್
0: ಹಾ ಹಾ ಧರ್ಮರಾಜ ಭೀಮಲ್ ದಿಸರ್ ಸೆಲ್ಲೋರ್ ಅರೆ ಕರಲೆಕ್ಕಿರ ಭೀಮಲ್ ದಿಸರ್ ಸೆಲ್ಲೋರ್ ಹಾ ಧರ್ಮರಾಜ ಓರ್ ತಿನ್ನಗಿರೆ ನಾವ್ ಪೆಟ್ಟಿ ನಿಂಚಲೆಂಜರ್ ಮಲ್ಲ ತಾಲ್ಕ ಸಿಗಿರ್ತಿತ್ತೋರ್ ಮೋಕ ಇಕೆಕ್ ಭಾಗ ಪಂಡು ಪಾಲಾಮ್ ತಿಂಜಿ ವಾಕೆಂಜರ್ ಓನ್ ಪೆಟ್ಟಿ ನಿಂದ ಮಾಡಿಸಲೆ ಮೋಕ ಪಂಡು ಪಾಲಾಮ್ ತಿಂಜಿ ವಾಕೆಂಜರ್ ಸಂಜೆ ಬಂದನೋರ್
4: ಹಾ ದುರ್ಯೋಧನ ನರಂ ಸೇ ಮತ್ತೆ ಗಿರಿ ಒರನ್ ಸಲ್ಲೆ ಒರನ್ ತಿರುವ ರೀಸರ ಗಿಸ್ದ ಅಂತ ನಾನು ಕುಸಾಯಿಸೋನರ್ ಭೀಮಲು
0: ಹಾ ಧರ್ಮರಾಜ ಅರ್ಜುನ ಸಮ್ದಿರೇ ನರಂ ಸರ್ ಮನಕ್ಕೆ ವೀರ್ಕೊಂಡು ಬೋನ್ ತೆಚ್ಚಿದ ಹಾಕೆಂಜಿ ಬಂದ ವೀರ್ ತೆಗ್ದಿ ಏನ್ ಸಂಜೆ ಹಾಕೆಂಜಿ ಬಂದ್ರು ಪಿಕರ್ ಕೈ ಮಾಡ್ ಹಾ ಮರಟು ಸಮ್ದಿರ ನರಂ ಸರ್ ಮತ್ತೆ ಬೋನ್ ಮೋಕ ಆಕ್ಸಿಗಿರ್ ಸಿಸಿ ಮಂದ್ರು ಬೋನ್ ಮೆಲ್ಲು ಸಿಗಿರ್ ಮಂದ್ರು ಬತ್ತಿ ಮರಟ ಹೆಚ್ಚರ್ ಜೋಪ್ನೆ ಮಾತಾಡಸ್ಕೆ ಬೋರೆ ಕೆಂಜ್ ಮಕ್ಕಿ ವೀರ್ ನರಂ ಸೆ ತೆಂದೆ ನನ್ ತಿರಿಸಿ ವಾಕೆಂಜರ್ ಸಂಜೆ ಬಂದ್ರು ಭೀಮಲ್ ಆಸಿ ಮಿರಾಟ್ ಪಿಕರ್ ಕೈ ಮಾಡ್
1: ಹಾ ನಕುಲ್ ಚಾದೇವ್
3: ಹಾ ದಾದಾ
1: ನಿಮ್ಮೆಟು ಬೇಲಾ ಸಂಜೆ ಭೀಮ ದಾದಲ್ ರೋನ್ ವಾತರ್ ಸೆಲೆಂಜರೇ ನಿಮ್ಮ ಪುಸ್ಕಿಸಿ ವಾಯನ
3: ಹಾ ಸಂಜೆ ಹಾಕೊಂಬಂದಿದ್ದಾರೆ.